0: ಆಕಾಶವಾಣಿ ಇಂಫಾಲ್ ಹೌಸಿಕ್ ಪುಂಫುಮಸಿದ ಪೂದುನ ಲಾಕ್ಸರಿ ಮೈ ಪಾಕ್ಲಬ ಲೌಮಿ ಥೌರಮಸಿದ ಥಾಂಗ್ಜಿಂಗ್ ಥಾಬದ ಮೈ ಪಾಕ್ಲಬ ಲೌಮಿ ಒಯ್ನಾಮ್ ಬಿಷ್ಣುಪುರ್ಡಗಿ ಸೋಯ್ಬಂ ನೀಲಮನಿಗ ಉನದುನ ವಾರಿಸಾವ ಉನದುನ ವಾರಿಸಾವಿಗದವ ಮೇರಿನಾ ಒಯ್ನಾಮ್ ಥೌರಂ ಪುಥೋಪ ರಾಯ್ಚಂದ ಚಿಂಗ್ಥಾಮ್ ꯃꯤꯑꯣꯏꯕꯅ ꯍꯣꯠꯅꯕꯗ ꯉꯝꯗꯕ ꯀꯔꯤ ꯂꯩ? ꯍꯣꯠꯄꯨ ꯍꯣꯠꯅꯔꯕꯗꯤ ꯃꯥꯏ ꯄꯥꯛꯄ ꯍꯥꯏꯕꯁꯤ ꯅꯣꯡꯃꯗꯤ ꯁꯣꯏꯗ꯭ꯔꯕꯅꯤ. ꯀꯔꯤꯁꯨ ꯂꯩꯇꯕ ꯃꯤꯅ ꯁꯤꯡꯊꯥꯅꯕꯤꯗ꯭ꯔꯕ ꯃꯤꯑꯣꯏ ꯀꯌꯥ, ꯃꯍꯥꯛꯀꯤ ꯑꯈꯥꯡ ꯀꯟꯕ, ꯍꯣꯠꯅꯕ ꯂꯦꯞꯇꯕ, ꯍꯟꯕ ꯂꯩꯇꯕ ꯊꯧꯅꯥꯅ ꯃꯥꯅ ꯃꯥꯅ ꯊꯨꯡꯒꯦ ꯈꯟꯅ ꯇꯥꯟꯈꯤꯕ ꯂꯝꯊꯨꯡꯐꯝ ꯀꯌꯥ ꯌꯧꯈꯤꯕ ꯃꯥꯏ ꯄꯥꯛꯈꯤꯕꯒꯤ ꯋꯥꯔꯤ ꯑꯩꯈꯣꯏꯅ ꯇꯠꯇꯅ ꯇꯥꯔꯤ, ꯎꯔꯤ. ꯃꯅꯤꯄꯨꯔꯗꯁꯨ ꯂꯝ ꯀꯌꯥꯗ ꯊꯋꯥꯏ ꯌꯥꯎꯕ ꯃꯤꯑꯣꯏ ꯀꯌꯥꯅ ꯍꯣꯠꯅꯕꯒꯤ ꯃꯍꯩ ꯐꯪꯅꯈꯤꯕ ꯉꯥꯛꯇꯅꯤ. ꯍꯤꯔꯝ ꯑꯃꯗ ꯅꯠꯇ꯭ꯔꯒ ꯑꯃꯗ ꯃꯥꯏ ꯄꯥꯛꯈꯤꯕ ꯃꯤꯑꯣꯏ ꯀꯌꯥꯒꯤ ꯃꯄꯥꯎ ꯄꯨꯖꯔꯤꯕ ꯊꯧꯔꯝꯅꯤ ꯃꯥꯏ ꯄꯥꯛꯂꯕ ꯂꯧꯃꯤ.
1: ꯉꯁꯤ ꯑꯀꯥꯁꯕꯥꯅꯤ ꯏꯝꯐꯥꯜꯒꯤ ꯃꯥꯏ ꯄꯥꯛꯂꯕ ꯂꯧꯃꯤ ꯊꯧꯔꯝ ꯑꯁꯤꯒꯤꯗꯃꯛꯇ ꯎꯅꯗꯨꯅ ꯋꯥꯔꯤ ꯋꯥꯇꯥꯏ ꯁꯥꯟꯅꯖꯒꯗꯧꯔꯤꯕ ꯑꯁꯤ ꯕꯤꯁꯅꯨꯄꯨꯔ ꯗꯤꯁꯇ꯭ꯔꯤꯛꯀꯤ ꯑꯣꯏꯅꯥꯝꯗ ꯂꯩꯕ ꯊꯥꯡꯖꯤꯡ ꯊꯥꯕꯗ ꯃꯥꯏ ꯄꯥꯛꯂꯕ ꯂꯧꯃꯤ ꯁꯣꯏꯕꯝ ꯅꯤꯂꯃꯅꯤꯒꯅꯤ. ꯑꯍꯥꯟꯕꯃꯛꯇꯗ ꯑꯣꯖꯥꯕꯨ ꯑꯩꯈꯣꯏꯒꯤ ꯊꯧꯔꯝꯁꯤꯗ ꯇꯔꯥꯝꯅ ꯑꯣꯛꯆꯔꯤ.
2: ꯊꯥꯒꯠꯆꯔꯤ
1: ꯑꯣꯖꯥ. ꯑꯣꯖꯥꯒꯤ ꯃꯐꯝ ꯍꯥꯏꯕ ꯇꯥꯔꯦꯀꯣ, ꯌꯥꯝ ꯆꯥꯎꯅꯗꯤ ꯎꯔꯤ, ꯊꯥꯡꯖꯤꯡ ꯐꯖꯅ ꯊꯥꯕꯤꯕꯁꯤ ꯎꯏ, ꯑꯗꯣ ꯄꯥꯛꯄ ꯆꯥꯎꯕꯁꯦ ꯀꯌꯥꯃꯨꯛꯅꯣ? ꯏꯁꯥꯒꯤ ꯂꯧꯐꯝ ꯑꯣꯏꯕ꯭ꯔꯥ? ꯑꯗꯨꯁꯨ ꯑꯝꯇꯪ ꯍꯥꯏꯕꯤꯌꯨ.
2: ꯏꯁꯥꯒꯤ ꯂꯧꯐꯝꯅꯤ, ꯄꯔꯤ ꯑꯅꯤ ꯁꯤꯃꯅ ꯁꯣꯏꯖꯅ ꯁꯪꯒꯝ ꯑꯍꯨꯝ.
1: ꯑꯣ, ꯊꯣꯏꯗꯣꯛꯅ ꯊꯥꯡꯖꯤꯡꯁꯦ ꯌꯥꯝꯅ ꯄꯥꯝꯅ ꯃꯌꯥꯝ ꯄꯨꯝꯅꯃꯛꯅ ꯆꯥꯅꯕ ꯆꯤꯟꯖꯥꯛ ꯃꯈꯜ ꯑꯃꯁꯨ ꯑꯣꯏ. ꯁꯤꯡꯖꯨꯗ ꯑꯗꯒꯤ ꯑꯩꯈꯣꯏ ꯃꯔꯣꯏ ꯊꯣꯡꯕꯗꯒ ꯍꯥꯞꯄ ꯌꯥꯝ ꯍꯥꯎꯋꯤꯀꯣ. ꯑꯗꯩ ꯄꯥꯟ ꯏꯔꯣꯟꯕꯗꯒ ꯊꯥꯡꯖꯤꯡ, ꯄꯥꯟꯒ ꯊꯥꯡꯖꯤꯡꯒ ꯏꯔꯣꯟꯕ ꯀꯥꯏꯅꯁꯨ ꯑꯗꯨꯝ ꯃꯃꯤꯡ ꯆꯠꯂꯤꯅꯤ.
3: ꯊꯥꯡꯖꯤꯡ ꯊꯥꯕꯤꯔꯛꯄꯁꯦ ꯃꯇꯝ ꯀꯌꯥꯃꯨꯛꯀꯤ ꯃꯃꯥꯡꯗꯒꯤ ꯊꯥꯕꯤꯔꯛꯄꯅꯣ? ꯆꯍꯤ ꯀꯌꯥꯃꯨꯛꯀ ꯁꯨꯈ꯭ꯔꯦ? ꯑꯗꯨꯁꯨ